ಶಿಲಾ ಶಾದಿ ಖುನೌವಿಯದು ನಾ ಕ್ವಾಕಿಮ ಪಾವು ಶಿಲಲವ ಮತ್ತಮದುದ ನಮೋ ತಾಯಿ ಬಂಗ ಪಾನ್ಬ ಕಯಾ ನಮ ಪೂಮಾಗಿ ಸಿಂಧಾ ಪಾಂಗ್ಬ ಮತ್ತಮ ಯೌರಿದನ ಕಂಗ್ಲೆಯ ಪುಂಗಿ ಲಂದಮ ಶಿ

0: ꯁꯟꯗꯣꯛꯆꯔꯤꯕ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁ ꯁꯃꯒ꯭ꯔ ꯁꯤꯛꯁꯥ ꯃꯅꯤꯄꯨꯔꯒꯤ ꯃꯈꯥꯗ ꯄꯨꯊꯣꯛꯆꯕꯅꯤ. ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁꯀꯤ ꯌꯨꯇ꯭ꯌꯨꯕ ꯆꯦꯅꯦꯜꯗꯁꯨ ꯇꯥꯕ ꯐꯪꯕꯤꯒꯅꯤ. ꯉꯁꯤꯒꯤ ꯀ꯭ꯂꯥꯁ 7ꯒꯤ ꯃꯅꯤꯄꯨꯔꯤ ꯅꯣꯡꯏꯟ ꯁꯕꯖꯦꯛꯀꯤ ꯇꯥꯡꯀꯛ ꯑꯁꯤꯒ ꯃꯔꯤ ꯂꯩꯅꯕ ꯋꯥꯍꯪ ꯍꯪꯖꯔꯤ. ꯋꯥꯍꯪꯗꯤ ꯖꯣꯂꯤꯒꯤ ꯃꯃꯥꯕꯨ ꯀꯅꯥꯅ ꯀꯝꯗꯧꯅ ꯍꯥꯠꯈꯤ ꯑꯃꯁꯨꯡ ꯖꯣꯂꯤꯒꯤ ꯃꯄꯥꯡꯁꯤꯡ ꯀꯅꯥ ꯀꯅꯥꯅꯣ? ꯋꯥꯍꯪ ꯑꯃꯨꯛꯇꯪꯒ ꯍꯟꯅ ꯅꯤꯡꯁꯤꯡꯖꯔꯤ. ꯖꯣꯂꯤꯒꯤ ꯃꯃꯥꯕꯨ ꯀꯅꯥꯅ ꯀꯝꯗꯧꯅ ꯍꯥꯠꯈꯤ ꯑꯃꯁꯨꯡ ꯖꯣꯂꯤꯒꯤ ꯃꯄꯥꯡꯁꯤꯡ ꯀꯅꯥ ꯀꯅꯥꯅꯣ? ꯑꯆꯨꯝꯕ ꯄꯥꯎꯈꯨꯝ ꯄꯤꯕꯤꯔꯛꯄꯁꯤꯡꯒꯤ ꯃꯅꯨꯡꯗꯒꯤ ꯂꯣꯇꯔꯤ ꯇꯧꯔꯒ ꯈꯟꯒꯠꯂꯕ ꯃꯍꯩꯔꯣꯏꯁꯤꯡꯗ ꯑꯍꯥꯟꯕ ꯃꯅꯥ ꯑꯣꯏꯅ ꯂꯨꯄꯥ 1,000, ꯑꯅꯤꯁꯨꯕ ꯑꯃꯁꯨꯡ ꯑꯍꯨꯝꯁꯨꯕ ꯇꯥꯔꯕꯁꯤꯡꯗ ಲುಪಾ 1,000 ಅಮಸುಂಗ್ ಲುಪಾ 2,000 ಪಿಜಗನಿ. ಅದೊಮ್ನ ಪಾಉಖುಂ ಪಿಬಿರಕ್ಪದಾ ಇಸಾಗಿ ಮಿಂಗ್, ಕ್ಲಾಸ್ ಅಮಸುಂಗ್ ಸ್ಕೂಲ್ಗಿ ಮಮಿಂಗ್ ಲೋಯ್ನನಾ ಡಿಸ್ಟ್ರಿಕ್ ಮರಿಕ್ ಚುಮ್ನ ಇಬಿರಗ ವಾಟ್ಸ್ಆಪ್ ನತ್ರಗ ಎಸ್ಎಂಎಸ್ ಕಿ ಕುಠಾಂಗ್ದ ಪಿಜರಿಬ ನಂಬರ್ 9378120495 ಪಾಉಖುಂ ಪಿಬಿರವು. ಪಾಉಖುಂ ಪಿಬಿರಕ್ಪ ಮತಂದ ಇಪಿಸೋಡ್ ನಂಬರ್ ಇಬಿರಕ್ಪ ಕೌಬಿಗನು. ಪ್ರೈಸ್ ವಿನರ್ ಡಿ ನಶಿದಗಿ ಚೈವಲ್ ಅಮಗಿ ಮತುಂಗ್ದ ಲೌಥೋಕ್ಸಗನಿ. ಮಮಾಂದ ಸಂದೋಕ್ಚಕಿಬ ಹೈಬದಿ ಏಪ್ರಿಲ್ 7 ಇಪಿಸೋಡ್ ನಂಬರ್ 143 ಕ್ಲಾಸ್ 5ಕಿ ಮಣಿಪುರಿ ಸಬ್ಜೆಕ್ಟ್ಕಿ ವಾಹಂಗಿ ಅಚುಂಬ ಪಾಖುಂದಿ ಉನಾಸಿಂಗ್ನ ಕಾರ್ಬೊನ್ ಡೈ ಆಕ್ಸೈಡ್ ಚಿಂಗ್ಸಿಲ್ಲಗ ಆಕ್ಸಿಜನ್ ಥಾದೊಯಿ ಹೈಬಾಶಿನಿ. ಚುಮ್ನ ಪಾಖುಂ ಪಿಬಿರಕ್ಪಸಿಂಗಿ ಮನುಂಗ್ದಗಿ ಲಕಿ ದ್ರೋ ತೌರಗ ಮಥಂಗ್ಸಿನ ಅಹುಂ ಖನ್ಗಚ್ಚರೆ. ಅಹಾನ್ಬದ ಲೈಸ್ರಂ ಕರುಣಾದೇವಿ ಇರೋ ಮೈಜ್ರಾವ್ ಹೈಸ್ಕೂಲ್, ಅನಿಸುಬದ ಎಂ ಸನಾಖೋಂಬ ಲಮ್ಲೋಂಗ್ ಹೈಯರ್ ಸೆಕೆಂಡರಿ ಸ್ಕೂಲ್ ಅಮಸುಂಗ್ ಅಹುಂಸುಬದ ಲಮ್ಜಿಂಗ್ ದಿ ಕೊನ್ಸಮ್ ಕ್ಯಾಥಲಿಕ್ ಸ್ಕೂಲ್ ಕಾಂಚಿಪುರ್ನಿ. ಮಮಾಂಗ್ದ ಸಂದೋಕ್ಚಕಿಬ ಹೈಬದಿ ಏಪ್ರಿಲ್ 7 ಇಪಿಸೋಡ್ ನಂಬರ್ 142 ಕ್ಲಾಸ್ 5ಕಿ ಮಣಿಪುರಿ ಸಬ್ಜೆಕ್ಟ್ಕಿ ವಾಹಂಗಿ ಅಚುಂಬ ಪಾಖುಂದಿ ಮಿಯೋಯ್ಬಗಿ ಕಲ್ಚರ್ ನಾಟ್ ಹೈಬಸಿಗ ಉಪಾಲ್ಗ ಸಾಂಗ್ದಮ್ನೈ ಅಮಸುಂಗ್ ಮೈತೈಸಿಂಗ್ನ ಪೆನಾಗಿ ಚೈಜಿಂಗ್ಬು ಲೈನಿಂಗ್ ಥೌನಿ ಅದುಗ ಪೆನಾಗಿ ಮರುಬುನ ಲೈಮರೇಲ್ಗಿ ಮಸಕ್ನಿ ಹೈನ ಲೌವಿ ಹೈಬಸಿನಿ. ಚುಮ್ನ ಪಾಖುಂ ಪಿಬಿರಕ್ಪಸಿಂಗಿ ಮನುಂಗ್ದಗಿ ಲಕಿ ದ್ರೋ ತೌರಗ ಮಥಂಗ್ಸಿನ ಅಹುಂ ಖನ್ಗಚ್ಚರೆ. ಅಹಾನ್ಬದ ಎಂ ಥೌಂಗಂಬ ಎಸ್ ಎಲ್ ಎರೆನಾ ಆಫ್ ಲರ್ನಿಂಗ್, ಅನಿಸುಬದ ಸಿಲ್ವಿಯಾ ಕೈಸಾಮ್ ಸೇಂಟ್ ಥಾಮಸ್ ಹೈಸ್ಕೂಲ್ ಕೊಂಠಾ ಅಹಲ್ಲುಪ್ ಅಮಸುಂಗ್ ಅಹುಂಸುಬದ ಎಸ್ ರಿಯಾ ಕ್ರೈಸ್ಟ್ ಜ್ಯೋತಿ ಸ್ಕೂಲ್ ಮಂತ್ರಿ ಪುಖ್ರಿನಿ. ಅದೊಮ್ಗಿ ಸೆಲ್ಗಿ ಮನಾ ಅದೊಮ್ಗಿ ಬ್ಯಾಂಕ್ ಅಕೌಂಟ ಥಾರಕ್ಲಗನಿ. ನಸಿಗಿದಿ ಮತಾಂಗಸಿದ ಕೈನೆಯಾಥಂಗ್ ನಿಜರಿ ಪಿನಬಿರಸಿ.
1: ತಾಬಿರಿ ರೇಡಿಯೋ ಕ್ಲಾಸ್ 243 ಶುಭ ತಾಂಕ ಮಣಿಪುರಿ ನೋಂಗಿನ್ ಲೇಷನ್ 5A ಕ್ಲಾಸ್ 7 ಥರಮಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಎಸ್ ಸಮಗ್ರ ಶಿಕ್ಷಾ ಮಣಿಪುರ್ಗೆ ತೆಂಬಾಂಗ ಲೋಯ್ನ ಪುಥೋಕ್ಚಬನಿ.

0: specific way but question na traga di pauls ki matang si madi adum khara di nai na da khalu ra ne
1: isamang na mess referee si wedinga gi matam da haje batare matam de khu player sing sida karing ma foul ma chathare na traga khu ta handball tare to kar se sat bhay adum matam la ka na sale khalasi hari ba kaatu player ne disalaning damni na mu sad blame dor ko da ne hajeri ba matam de da ಸರ್ಗಿದಮಕ್ತ ಮತಿಂಗ್ ತರಕದ ಬಸಿ ಅಕೋಗಿ ಅಸಿಸ್ಟೆಂಟ್ ರೆಫ್ರಿಸ್ಟೇಗಿ ತರಕದ ಅಕೋಯಿಸಿದ ರಿವಾಲ್ ಇತಮನೆ ಮಸಿ ಮತಂಗ್ರಿ ಕರಮೈನ ತಮಿರಿ
0: ಮಸೆ ಮತ ಮದುನೆ ಅಕೋಗಿ ಅಕೋಯಿನ ಸ ಅಕೋಯಿ ರೆಫ್ರಿಸಿಂಗ್ ದ ಯಾಮ್ಕನ್ನ ಸಜೆಷನ್ ತೌಜರಿಬ ಅಕೋಯಿನ ತೌಬಕಾಂದ ಸೋ ಅಕೋಯಿನ ಯಾಮ್ ಕೇರ್ ಲೌರಿಸೆ ಕೈಗಿ ನೋದ ಕಾರ್ಡಮ ಸಟ್ಪ ಮತಂದ ರೆಡ್ ಕಾರ್ಡ್ ವೈರಗದಿ ಅದಂ ಖುದಕ್ತ ಪ್ಲೇಯರ್ ತುಮ ಪಾಂಥೋಕ್ರನಿ ಇಶ್ಯೂ ಥೈದೋಕ ಲೈತ್ರೆ ಮದದ ಅಪೆನ್ ಪೆನ್ ದವ ಕಂಪ್ಲೇನ್ ತೌವ ಕರಿ ಯುಲಿ ಬನೋ ಕೈದೋ ವೈನೋ ಹೈಬಗಿ ಖರ್ನತನ ಅದಂ ಸೈ ಯೆಲೋ ಕಾರ್ಡ್ ಕುಂಬ ಗಿ ವಾಫಂ ಲಾಕಾಂದತಿ ಹೌಜಿ ಉಲಿಬ ಕಾರ್ಸಿ ಮತಂಗ ಅನದರ್ ಸೆಕೆಂಡ್ ಯೆಲೋ ಕಾರ್ಡ್ ಅಮ ಲಾಕ ಮತಂದತಿ ನಸಗಿ ಪ್ಲೇಯರ್ ದೋ ರೆಡ್ ಕಾರ್ಡ್ ಸತ್ವೈನೆ ಅದನ ಐನ ರೆಕಾರ್ಡ್ ತವ ಮತಂದ ಅದಗಿ ಅಕೋಯ್ ನೋಂಚಿಂಗ್ ತಾಬ ಅಕೋಯ್ಗಿ ಐನ ಮದುಗಿ ರೆಕಾರ್ಡ್ ತವನಬ ಅಕೋಯ್ಗಿ ಸೇಸಾಂಗ್ ಕೈಕೆ ಫಜನ ಅಕೋಯ್ಗಿ ಮೇಂಟೇನ್ ತವದ ಪ್ರಾಬ್ಲಮ್ ಲೈರಪ ಮತಂ ಅದೇ ಕೈಕಾಂದ ಮಿಸ್ಟೇಕನ್ ಐಡೆಂಟಿಟಿ ಹೈದನ ಐನ ನಸೈ ಉಟ್ಕಿಬದು ಅಕೋಯ್ಗಿ ನಂಬರ್ ಫೈವ್ ತು ಉಟ್ಕಿಬನೆ ಅನ ಖಂಜಬ ಉತ್ಪನ್ನ ನಂಬರ್ ಸೆವೆನ್ ಉಟ್ಕಿಬ ಅದನ್ನ ನಸಾಗಿ ಮಿ ಒನ್ನಬದಗಿ ಉಟ್ ನಂಬರ್ ಸೆವೆನ್ ದ ಉಟ್ಕಿಬದು ಐನ ಫೈವ್ ತೋ ಹೊರಬೋನಿಂಗ್ದನ ಹೊರೇನ್ ಫೈವ್ ತೋ ಉಟ್ಪಕಾಂದ ಎಲ್ ಅನಿರಕ್ ಉಸಲುಬಗಿ ಥೌದ ವಾಥೋಕ ಥೋಲೈಬಸೆ ಸುಗುಂಬಸೆ ಥೋಕ್ತನಬ ಅಕೋಯ್ನ ಮಿಸ್ಟೇಕನ್ ಐಡೆಂಟಿಟಿ ಸೆ ಥೋಕ್ತನಬ ಅಕೋಯ್ಗಿ ರೆಫ್ರಿಗಿ ಗ್ರೂಪ್ ಸೆ ಅಕೋಯ್ಜಿ ಟೀಮ್ ಮೊಯ್ನ ವಾಕ್ ತೌನರಿನೆ ರೆಫ್ರಿ ಅದುನನೆ ಅಕೋಯ್ನ ಹೌಸಿನ ಹವೈ ಲೈನ್ಸ್ಮೆನ್ ಹವೈ ಮೌತ ಅಸಿಸ್ಟೆಂಟ್ ರೆಫ್ರಿ ಹೈಸೆ ರೆಫ್ರಿದ ಅದುನ ಮತೇಂಗ್ ಪಾಂಗ್ಬ ಅಮ್ಮ ಅಕೋಯ್ ಸಂಗ್ ಅದುನ ಅಕೋಯ್ಗಿ ಕೈಮ್ಕಾಂದ ಅಸಿಸ್ಟೆಂಟ್ ರೆಫ್ರಿಗಿ ಡ್ಯೂಟಿದ ಅಸಿಸ್ಟಿಂಗ್ ದ ರೆಫ್ರಿಜನ ಅಸಿಸ್ಟೆಂಟ್ ರೆಫ್ರಿನ ಅಸಿಸ್ ದ ರೆಫ್ರಿಜನ ಅಮುಕ್ ಹೈಬಸು ಲೈ ಅದೇ ಮು ರೆಫ್ರಿನ ಅಸಿಸ್ಟಿಂಗ್ ದ ಅಸಿಸ್ಟೆಂಟ್ ರೆಫ್ರಿಜನ ಅಸಿಸ್ಟೆಂಟ್ ರೆಫ್ರಿದುದ ರೆಫ್ರಿನ ಮತೇಂಗ್ ಪಾಂಗಪಸು ದುಮ್ ಲೈ ಅದನ್ನ ಮೈ ಅಸಿಸ್ಟ್ ಅವೈ ಮೋಂಗ್ಸೆ ಅದನ್ನ ಸಿಗಿ ಗೇಪ್ಸಿ ತೋಕ್ತನಬ ಅಕೋಯ್ ಯಾರಿಂಬ ಮಕೈ ಮಸಾಗಿ ಐನ ಕಾರ್ಡ್ ಉಲ್ಲಿಬ ಪ್ಲೇಯರ್ಸಿಂಗ್ಸೆ ಅಕೋಯ್ಗೆ ಖ್ವಾಯ್ದಿನ ಅನ್ನಕ್ಪ ಅಸಿಸ್ಟೆಂಟ್ ರೆಫ್ರಿ ಅದಕ್ಕೆ ಮಪ್ಪುಮ ಐನ ಗಮ್ಮಿಬ ಮಕೈದಿ ಕೈದೋಬ ಐನ ಮದು ಫೋರ್ಟ್ ಆಫೀಸಲ್ದ ಸೈ ಉಲ್ಲಿಬ ಪ್ಲೇಯರ್ದುಗಿ ಮಾಗಿ ಬೇಕ್ ಸೈಡ್ಸೆ ಐಗಿ ಸೈ ಐಗೊಂದ ಮತೇಂಗ್ ಪಾಂಬಿಗದೋಯ್ಸೆ ಕನಾ ಒಂದನ ಮತೇಂಗ್ ಪಾಂಗ ಅಕೋಯ್ ಮಯಾಯ್ದ ಫೀಲ್ಡ್ ಸಂಗಿಬ ಅಸಿಸ್ಟೆಂಟ್ ರೆಫ್ರಿ ರೆಫ್ರಿ ಫೋರ್ಟ್ ಆಫೀಸಲ್ ಸಿಕ್ಕತ್ತನ ಮತೇಂಗ್ ಪಾಂಗದೋಯ್ನೆ ಅದನ್ನ ಐಗೊಂದ ಮತೇಂಗ್ ತಸೆಂಗ್ನ ಪಾಂಬಿಗದೋ ಮೀಸಿಂಗ್ಸ್ದ ಮೀಜೆ ಐನ ಕಾರ್ಡ್ ಉಲ್ಲಿಬ ಮೀಜೆ ಕನಾನು ಹೈಬಸೆ ಪ್ರಾಪರ್ಲಿ ಐಡೆಂಟಿಫೈ ತೋರ ಮೊಯ್ದ ಮಸಕ್ಸೆ ಅಕೋಯ್ ಉನ್ನನಬ ಹೊನ್ನಬ ಮಸಂಗೆ ಅದು ಮಸಿ ತಹೌದಬ ಮತಂದ ಅಕೋಯ್ ಹಾತು ಹಾತು ತಗೋದೆ ಇವನ್ ವರ್ಲ್ಡ್ ಕಪ್ದ ಅಕೋಯ್ 2006 ವರ್ಲ್ಡ್ ಕಪ್ದ ಅಕೋಯ್ಗಿ ಕಾರ್ಡ್ ಅಹುಮ್ ಲಕ್ಷ ಸತ್ಪಗಿ ಇಶ್ಯೂ ಬೋಗ್ ಥೋಕ್ಪ ಲೈಗ್ರೆ ಗ್ರೌಂಡ್ ಪಾಲ್ ಅನ್ನ ಅಕೋಯ್ಗಿ ಸುಮ್ಮ ವರ್ಲ್ಡ್ ಕಪ್ ತಗೋಗ್ ಥೋಯವ ಅದನ್ನ ಮಸಿ ಅಕೋಯ್ ಯಾರಿಂಗ್ ಕೈ ಸುಮ್ಮಸೆ ಥೋಕ್ತನಬ ಹೊನ್ನಗದಬನೆ ಅದುಗ ಹೈಬಸಿ ಮೈ ಮ್ಯಾಮ್ ಮರುವಿನ ಮತಂಜನೆ
1: ಸಣ್ಣ ಪ್ಲೇಯರ್ ಕಣತಬ ಅಕೋಯ್ಗಿ ಲೈವ್ ಟೀಮ್ಗೆ ಆಫಿಸಿಯಲ್ ಸಿಂಗ್ಸಿದ ಮರಂಗ್ ಮರತ ಅಕೋಯ್ಗಿ ಮ್ಯಾಚ್ ಅದು ಕನೆಕ್ಟ್ ತೋರಿಬ ರೆಫ್ರಿನ ಕಾರ್ಡ್ಸೆ ಯೆಲೋ ಕಾರ್ಡ್ಸೆ ಸತ್ಪಗಿ ಅವುಬ ಬಾಬೋಕ್ ಸಿಂಗ ಹೇಗೋಯ್ ಅದು ಕರಮ ಮತಂದ ಟೀಮ್ ಆಫಿಸಿಯಲ್ ಸಿಂಗ್ಸಿದ ಕಾರ್ಡ್ಸೆ ಸಿನಬ ಯಾವಾಗ
0: ಮಕೋಯ್ಸೆ ಅಕೋಯ್ಗಿ ರೆಸ್ಪಾನ್ಸಿಬ್ಲಿ ಅಕೋಯ್ಗಿ ಏಕ್ ತೊರಕ್ತಬ ಅಕೋಯ್ಗಿ ಅದುಗ ಮ್ಯಾಚ್ದಂಗ ಹಾಲೈತನ ಅಕೋಯ್ಗಿ ಇಂಟರ್ಫಿಯರ್ ತೊರಪ್ಪ ಅದೇ ಕೈಮ್ಕಾಂದ ಇಂಟರ್ಫಿಯರ್ ತೊರಪ್ಪ ಇಸ್ ಮಕ್ಕಳ ಮ್ಯಾಮ ತೌಬ ಯೈ ಅಕೋಯ್ಗಿ ಕೈಮ್ಕಾಂದ ಸಂಜಲ್ಲಗ ಫೀಲ್ಡ್ ಮನುಂದ ಸಂಜಲ್ಲ ತೌಬ ಅಕೋಯ್ಗಿ ರೆಫ್ರಿದ ಹೆತ ಅಕೋಯ್ ಕೈಂಬ ಮೈ ಪೇಂದವದುದಗಿ ಫಲಾವನೆ ಸಂಜಲಪ್ಪಗುಂಬ ಅದೇ ಬೊತಲ್ ಲಂಜಲಪ್ಪ ಅದಗಿ ಮಾಗಿ ಟೆಕ್ನಿಕಲ್ ಏರಿಯಾ ಸಾಗಿ ಮಾಗಿ ಸಿಟೆಡ್ ಏರಿಯಾದು ಅದೈದ ಅಕೋಯ್ಗಿ ಪೀರಿಬ ಕೈನೋಂದೆ ಟಚ್ ಲೈನ್ದಗಿ ಮಿತರಮ್ಮ ಅದು ಮೈ ಫಂಬಮ್ದಗಿ ನಾಕಂದ ಮಿತರಮ್ಮಗಿ ಮೈ ಸ್ಪೇಸ್ ಅಮ್ಮ ದೊತೆ ಲೈನ ಲೈಬದ ಹೆಂತೋಕ್ನ ಕೊಚ್ಚ ಚಲ್ಲಗ ಅಕೋಯ್ಗಿ ಹೆಕ್ ತೌಬಗುಂಬ ಅದೇ ಅದೇ ಚೆನ್ಸಲ್ಲಗ ಅಕೋಯ್ ಫೋರ್ಟ್ ಆಫೀಸಲ್ದ ಅಕೋಯ್ ಸಂಗಲ್ಲಗ ಅಕೋಯ್ಗಿ ಅಕೋಯ್ಗಿ ಹೆಕ್ ಕರೆಹನಿಂಗ್ ಸುಗುಂಬ ಮಕ್ಕಳಿಗೆ ಮೊಯ್ಗೆ ಅನಿಂಬ ಅಪಾಂಬದೋ ಅಕೋಯ್ಗೆ ಹೇ ಹಾಯ್ಬ ಖೋಪ ತೌಬಸೆ ಮಸುಗುಂಬ ಮತಾಂಗದಿ ಅದುಮ್ ಅಕೋಯ್ಗೆ ಹೌಸಿಗೆ ಕಾರ್ಡ್ಸಿಂಗ್ಸೆ ಅದು ಉಲ್ಲೆ
1: ಮತ ಮತಾಂಗ್ಸದ ಖಂಜನಿಂಗ್ಸೆ ಅಕೋಯ್ ಕರೆಗುಂಬ ಕಾರ್ಡ್ಸಿ ಇಸು ತೌಕ್ರೆ ಅದು ಕಾರ್ಡ್ಸೆ ಅಮು ವಿಡ್ರೋ ತೌಬಗಿ ಕಂಗ್ಲೋನ್ ಲೇಬ್ರ ಅಕೋಯ್ ಬಿ ಎ ಆರ್ ಸಿನ ಕಾಂದನ ಹೇನ ಸಿನಬದು ಮತೋಯ್ ಮಸಿ ಮಸು ಮಸಿ ಮತಾಂಗ್ ತಂಬಿಬ ಯಾಗದ
0: ಅಕೋಯ್ಗೆ ಸುಗುಂಬ ತಸೆಂಗ್ನ ಲಾನ್ಗ್ರೆ ಹೈಬಸೆ ಖುದಕ್ತ ತೌಬಸು ದುಮ್ ಯಾವೆ ಖುದಕ್ತ ಅಕೋಯ್ಗೆ ಬಿ ಎ ಆರ್ ತೊರ ಭಾರನ ತೊರಗ ವಿಡಿಯೋ ರಿವ್ಯೂ ತೊರಕಾಂದ ಖುದಕ್ತ ಅದು ವಿಡ್ರೋ ತೌಬಸು ಯಾವೆ ಇವನ್ ಅಕೋಯ್ ಪಿನಾಲ್ಟಿ ಅವಾರ್ಡ್ ತೌರಬಕ್ತ ಅದು ಅಕೋಯ್ಗೆ ವಿಡ್ರೋ ತೌಬ ಯಾವೆ ಅದು ಕೈಮ್ಕಾಂದ ಅಕೋಯ್ಗೆ ಕೈನೋಸೆ ಹೌಜಿಕ್ತಿ ಇಂಡಿಯಾದ ಯಾಮ್ ತೋಯ್ ತೋಯ್ನ ಹೌಜಿಕ್ ಥೋಯ್ಸೆ ಅಕೋಯ್ಗೆ ಐ ಲೀಗ್ದಸು ಐ ಎಸ್ ಎಲ್ದಸು ಅಕೋಯ್ಗೆ ರೆಫ್ರಿನ ಉಟ್ಕಿಬ ಕಾರ್ಡ್ಸೆ

0: ಮಪ್ಪಮ್ಮ ಚಿನಗಿ ಇಶಿಂಗ ಹೋಗಕ್ಕ ಹೋಗಲೈತ್ರಿ ಕೈದ ಹೋಗೋದಾಗೆ ಸಾಧು ಇವಾಗಿ ಬುಗೋ ಹಿಮಾಗಿ ಇಸ್ಮಾಯ್ ಹಿಮಾನ ಚಪಾ ಚಿಂಗ್ ಮರವಾ ಚಿಂಗ್ ಚಿಂಗ ನಿಮಗ್ ತತ್ತರೆ ಲಗ್ ಹನ್ನ ಚೇಲಗ ಸಿಂಗ್ ತಗ್ ತಗ್ಗಾದು ನಾ ಈ ಸಿಂಗಿ ಲೈಫಮ್ ಊಬರ ಏಂಗ್ಲು ಊಬ ಪಂಗ್ಲಗ್ತರೆ ಇಮ ಉಪಾಯ ಲೈತ್ರೇನೆ ಇಮಾಗಿ ಬುಗೋ ಇಮ ಇಮ ಉಪಾಯ ಲೈತ್ರೆ ಇಮಾಯಿ ಚಾ ನಿಮ ಲೈಕಂಗ್ಲಾಗಿ ಮೈ ಹೆಸಿನ ಚಾಕ್ತು ಸೆಮಿನ ಸಿಕ್ಕೋ ಇಮಾಗಿ ಬುಗೋ ಇಮಾಗಿ ಸ್ಮೈಲ್ ಕೈನೋ ಇಮಾಗಿ ಸ್ಮೈಲ್ ಇಸಾಗಿ ಕುನಿಂಗ್ನ ಕೌಪಮ್ದಗಿ ಈ ಪುಟ್ಟಮ್ಮ ಪಾವರಕ್ಲೇನ ಜಮ್ ಜಮ್ ಗಾಯ್ಕೋ ಗಾಯ್ಕೋ ಅಯ್ಯನ ತನ್ನಿವಾಸಿದಗಿ ಈ ಸಿಂಗ್ ನಂಗ್ ಹೆಂದೋಕ್ಕಿಗನು ಹೇ ಅಲ್ಲ ನಹಾಕ್ತಿ ಇಂಗಂ ತಂಗಂ ಬನಿ ಪಂಗ್ಲವಿನ ವಾಖಂಥಿಯನ್ ಬದಗಿ ಹೆಂಜಿನ್ ಕಿಬ ವಾಹಿ ಯಾವ ಕಿಬ ಪುಂ ನಮಗ್ ನಾಕ್ಪಿಯೋಕೋ ಇಸುಮಸೆ ತಕ್ಕಳಿಗೆ ಸಿಂಗಸಿದೆ ಒಂದು ಹೋಗಿ ನಮ್ಮ ಹಾವು ಲೈಕ್ರೆ ಇಮಾಗಿ ಸ್ಮೈಲ್ ಸೆ ಇಸಿಂಗ ಸೆ ತತ್ತು ನಾ ಕೌರಾಂಗ್ಬ ಕೋಕ್ಲೋಕೋ ಇಮಾನ ಇಸಿಂಗ ಇನ್ಗೆ ಹೇ ಅಲ್ಲ ಲೈಕಂಗ್ಲಾಸಿದ ಇಪುಟ್ ಪೌಹನ್ಬಿಬಗುಮ್ ಇಮಾ ಇಸಾಗಿ ಚಿಂಜಾಕ್ಷು ನಾಹಕ್ನ ಪಿನಬಿಯು ಮಿ ಖುಟ್ಪುವ ಮತಂಗ್ ಇನಾಕ್ಷಿದ ಪುಬಿರಕ್ತುನ ಇಮಾ ಇಸಾಗ ಕುಂದಾಮಿನವ ಪಂಗನ್ಬಿಯುಗ
1: ಮಮಾ ಮಚಾವು ಅಯ್ನು ಹೊಂದೋಗ್ಬಿರಂಬ ಮಫಮ್ ಅದುದಿ ಇಹಾಂಗ್ ಹಾಂಗ್ಬನೆ ಮಫಮ್ ಅಸಿದಿ ಖುನ್ ತಾಬ ಮಫಮ್ ಐಬು ಒನರಬ ಜಾಲ ಮಖೋಯ್ಗು ಥಂಬಿರಂಬದಗಿ ಚಹಿ ತರಾಮುಕ್ ಅಸಿದ ನೋಮದಸು ಲಾಕ್ಕಿದ್ರಬನಿನ ಐಬು ಕಾವರಬ ಜಾಲ
0: ಕನಾನೋನೆ ಉತ್ ಮಥಕ್ ಅಸಿದ ಕೋಯ್ನ ಕೋಯ್ನ ಏನ್ಲಿಬ ಅಸಿಬು
1: ಐಬು ಮೀಯಮದ ಹೆತ್ತ ಹಂಗ್ಲ ಶಿರ
0: ಓ ಅಲ್ಲಾಗಿನ ಬಿನಿ ಸಹಿ ತರ ಮುಕ್ಕಿ ತುಂಗಿಸಿದ ನಸಿರಿ ಇಮಾಯಿ ಚಾಬು ಏಂಗ್ಬ ಲಾಗ್ಲಿ ಮಾಲೆ ಯಾ ನಬಿ ಸೋಮ್ದ ಲೆಂಗ್ಸಿನ್ ಬಿರಕ್ಕೋ
1: ಹಜಿರಾ ನಮಾನ ಚಾಬು ಅಲ್ಲಾನ ಥಂಬಿರಂಲಿದನ
0: ಖುದಾಗಿ ನಬಿ ಇಸಾ ಇಸ್ಮಾಯಿಲ್ ಚೌರಕ್ಲಿ ಅಲ್ಲಾನ ಯೋಪಿದು
1: ಮಫಮ್ಮ ಸಿಗಿ ಮೀಸಿಂಗ ಸಿದಿ ಕರಮ್ ನನೋ
0: ಇಸ್ಮಾಯಿಲ್ಗೆ ಮಖೋಂಗಿ ಖುನಿಂಗ್ನ ಕೌಫಮ್ದಗಿ ಇಫುಟ್ ಪಾವನ್ಬಿರಕ್ಕಿ ಇಫುಟ್ ಅಸಿಗಿ ಜರಿಯಾದಗಿ ಮೀ ಖುಟ್ಬೂ ಅಮನ ಕುಂದಾಜಗೆ ಹಾಯ್ಜರಬದಗಿ ಕುಂದಾಮಿನಕ್ಕಿ ಬನ್ನಿ ಯಾ ನಬಿ ಮಬೆ ಮಸರಾದಿ ಕಂದವು ಹೌರಿ
1: ಸರಾಬುಸು ಅಲ್ಲಾನ ಕುಬುಲ್ ತೌಬಿದುನ ಇಶಾನುಪಾಮಸು ಫಂಗ್ಜರಿ ಮಮಿಂಗ್ನ ಇಶಾ ಥೋನ್ಬಿರಿ
0: ಯಾ ಅಲ್ಲ
1: ಹೇ ಅಲ್ಲ ಅಯ್ಯನ ನಿಜಕ್ಕಿಬದುವಾದು ನಂಗ್ನ ಕುಬುಲ್ ತೌಬಿರೆ ಯಾಬಿರಿ ಹಜಿರಾ ಐ ಹಲ್ಲಗೆ
0: ನಶ ಉಣಬಿರರೋದ್ರ ಉಟ್ ಮಥಕ್ ತಗಿ ಕುಂಥಬಿರಕು ಅದೊಂಗಿ ಖೋಂಗ್ದು ಚಾಮ್ದುನ ಸೆಬಾ ಮುಕ್ತಂಗ್ ಪಂಜಾಹುಗೆ
1: ಮಫಮ್ ಅಸಿಗಿ ಲೈಮಾಯ ಅಸಿದ ಖೋಂಗ್ಸಿನ ನೇತ್ಪಗೆ ಅಯಾಬದೋ ಸರಾನ ಬಿರಕ್ತಿ ವಾರೋಗನು ಹಜಿರಾ
0: ನಶ ಇಸ್ಮಾಯಿಲ್ಗಿ ಐಸು ಮಮಾನಿ ಸೆಬಾ ಮುಕ್ತಂಗ್ ದಿ ಫಂಗನ್ಬಿಯು
1: ಅಲ್ಲಾದ ನೀವು ಮತಂ ಲಾಕಿಬಯಾಯ್ ಐ Ay, sat lagi.
0: Amok tangay biko. Nung pagasida, lepiyo. Adong gikong do amok tang jamtong sa mapangan bin. Masiway na batri. Lay mahida net lamdre ay na sarada wasag piro.
1: Hey Allah! Hey Allah! Kari gidamak asum na tamoy kayan biri bano.
0: Nasadi, unabiram laroy tra. Kau jara ura.
1: Toklo. Toklo. Tungda muk unarage. Ay sat lagi ko.
0: Pare, leng biro. Nasagi mamani. Adonggi kut aduna guna pa basi kok cero haida amuk tang di ko gasida nanta biramu.
1: Ay gi kut sina nanggi na kok ta nanta rake. Hey Allah. Hey Allah.
0: Ya Allah. Sirada kang mangambagi tauna happy ko.

ನುಮಿದ್ಯುಂಗ್ ಬಮತ್ತುಂಗ್ ಮಿನಿತ್ತರ ಚಪ್ಪ ಮತ್ತಂ ಥಮ್ಜರಿ. ಗುಡ್ ಆಫ್ಟರ್ನೂನ್ ಲೇಡೀಸ್, ಲೈವ್ ಫೋನ್ ಇನ್ ಪ್ರೋಗ್ರಾಮ್. ಫಿಲ್ಮ್ ಇಸೈಗಿ ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಅಮ್ಮ ಥಮ್ಜರಿ. ನುಂಗ್ಥಿಲ್ ಪುಂಗ್ ಮರಿ ಮಿನಿಟ್ ಕುಂಠಾ ಮಂಗ ಚಪ್ಪ ಮತ್ತಂ ಅಕ್ವಗಿ ಸ್ಟುಡಿಯೋಗಿ ಟೆಲಿಫೋನ್ ನಂಬರ್ 8798803293 ನಂಬರ್ ಅಸಿದ ಫೋನ್ ತೋಬಿರಕ್ತುನ ಪುಂಫಮ್ ಅಸಿದ ಇಸೈ ಖನ್ಬಿರಪ್ಪ ಯಾಗನಿ. ಆಕಾಶವಾಣಿ ಇಂಫಾಲ್ ಹೌಸಿಕ್ ನಿಮಿತ್ ಯುಂಗ್ಬ ಪುಂಗ್ ತರಾನಿಥೋಯ್ ತಾರೆ. ಮಣಿಪುರಿದ ನಿಮಿತ್ ಯುಂಗ್ಬಗೆ ಪಾವ್ ತಾಬಿರಸೆ.

0: ಅದೊಮ್ಮೆ ಥೋರಂ ತಾಬಿರಿ ಬಾಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗೈ ಚೆನ್ನೆಲ್ದಗಿನಿ ಹೌಸಿಕ್ ಮಖಾ ತಾಬ ನುಂಗಾಯಿರುವ ಥೋರಂ ಸಿಂಗ್ ಲಾಂಥೋಪಿನಬಗಿದಮಕ್ ಸೆರಾಮ್ ಲಿಂಥೋಯ್ದ ಖುಷಿ ನಜರಿ
1: ಥಗಚ್ಚರಿ ಮಿರಿನಾ ಮೆಗಾಹರ್ಸ್ ಚಾಮಗಹುಂ ದಸ್ಮಿಕ್ ಮಂಗಾದ ಸಂದೋಕ್ಚರಿಬ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗೈ ಚೆನ್ನೆಲ್ ಥೋರಂ ತಾಬಿರಿಬ ಸಿಂಗ್ಬು ಅಮುಕ ಅನ್ನ ತರಾಮ್ ಲೋಕ್ಚರಿ ಆಕಾಶವಾಣಿ ಇಂಫಾಲ್ ಹೌಸಿಕ್ ಲಾಂಥೋಪ್ಚರಿ ngai ko takisi

0: ആകാശവാണി ഇംഫാൽ ങാങ്ങോം കിരണ പാവ് പജരി അഹാൻബദ മറുവൈവ പാവ് മുഖ്യമന്ത്രി യുംനാം ഖ്യാം ചാന ഹൈരി നഗാമിശം തരുക് നമ്മുന്ന ഫാക്കിബദ ചെനബനി ഹൈന ചിങ്ങനബ മിയോയ് മറി ഫാറി ഫജൻകിബ മിയോയ് തരുക് ഫങ്ങനബ സെക്യൂരിറ്റി ഫോഴ്സിന തീബോമഗി തവക് ചഥരി തരാ തരുക് സുബ മണിപ്പൂർ സ്റ്റേറ്റ് ഫിലിം അവാർഡ് ലിസ്സിങ്ങനി കുൻമറി ങസി ഇംഫാൽഗി മണിപ്പൂർ സ്റ്റേറ്റ് ഫിലിം ഡെവലപ്മെന്റ് സൊസൈറ്റിഗി ഓഡിറ്റോറിയം ദിയാൻതോക്രെ ರಾಜ್ಯಪಾಲ ಅಜಯ್ ಕುಮಾರ್ ಭಲಾನ ಹೈರಿ ಮಣಿಪುರಿ ಸಿನಿಮಾನ ರಾಜ್ಯ ಸಿಗಿ ಕಲಾ ಸಂಸ್ಕೃತಿ ಮಸುಂಗ್ ಸನ ಲಾಂಚರ್ ಸಿಂಗ್ ಗಾಕ್ತುನ ಥಮ್ಮರ ಚಾವರ್ಬ ಥೌದಾಂಗ್ ಲೌರಿ ಇಸ್ಲಾಂ ಲೈನಿಂಗ್ ಚಪ್ಪ ಸಿಂಗಿ ಕಠೋಪಗಿ ಕುಮೈ ಇದುಲ್ ಜೊಹಾಂಗ್ ಅಸಿ ಹರಾವುಕ್ ತಯಾಮ್ನ ಪಾಂಗ್ಥೋಕ್ಲಿ ಅಮಸುಂಗ್ ಪೊಲೀಸ್ ಫೋರ್ಸ್ ಸಿಂಗ್ನ ಮಿಯಾಂಗ್ ಹೆನ ನಕ್ಷಿಣನ ಥವಕ್ ತೌನನಬ ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ಹೈರಿ ಮುಖ್ಯಮಂತ್ರಿ ಯುಮ್ನಾಂ ಖ್ಯಾಂ ಚಾನ ಹೈರಿ ನಗಾಮಿಶಂ ತರುಕ್ ನಮ್ದನ್ನು ಫಾಕಿಬದ ಚೆನ್ನಬನಿ ಹೈನ ಚಿಂಗ್ನಬ ಮಿಯೋಯ್ ಮರಿ ಫಾರೆ ಸರ್ಕಾರ ವಾಥೋಕ್ ಅಸಿ ಯಾಮ್ನ ಹಕ್ಷಿನ ಲೌದುನ ಫಜನ್ಕಿರುವ ಮಿಯೋಯ್ಸಿಂಗ್ ಫಂಗ್ನನಬ ಸೆಕ್ಯೂರಿಟಿ ಫೋರ್ಸ್ನ ಥೀಬೊಂಬಗಿ ಥವಕ್ ಚಟರಿ ಕಾಂಗ್ಪೋಪಿ ಜಿಲ್ಲಾಗಿ ಮಖಾನ್ ನಗಾ ವಿಲೇಸ್ ತಿಂಗ್ ಅಸಿ ಮುಖ್ಯಮಂತ್ರಿನ ಮಫಮದದ ಲೈರಿಬ ಲಂಜನರಕ್ಪ ಮಿಯೋಯ್ಸಿಂಗ್ ಉನ್ನದನ ವರಿ ಶಾನಬ ಚಟ್ಪದ ಪೌಮಿಸಿಂಗ್ ವಾಫಂ ಅಸಿ ಫೊಂಗ್ದೋಕಿಬನಿ ಮಹಾಕ್ನ ಹೈ ಮಿಯೋಯ್ ತರುಕ್ ಫಜನ್ಕಿಬ ಥೌದೋಕ್ ಅಸಿಗ ಮರಿ ಲೈನನ ಮಿಯಾಂಗಿ ವಕಲ್ದ ಫಾವಡಿಬ ನುಂಗಾಯ್ತವಸಿಂಗ್ ಅದು ಸರ್ಕಾರನ ಖಂಗಿ ಫಜನ್ಕಿಬ ಮಿಯೋಯ್ಸಿಂಗ್ಗೆ ಲಂಗ್ಲಾ ಲಂಗ್ಜಿಲ್ ಅಥವಾ ಮತಂದ ಫಂಗ್ಮ ಗಮ್ನಗನೆ ಹೈಬಗಿ ಥಾಜಿಬಸು ಮುಖ್ಯಮಂತ್ರಿನ ಫೊಂಗ್ದೋಕಿ ಮಹಾಕ್ನ ಹಾಯಿ
1: ಚಿಂಗ್ನಬ ಮಿ ಮರಿ ಅಂತ ಫಾರದನಕೊ ಇನ್ ಬೇಸಿಕ ಸುನ್ನ ಪಂಚಾಯತ್ನಿ ಅಕೋಯ್ ಲುಯ್ನ ಖಂಗಿ ನುಂಗಾಯ್ ಮವಾಂಗ್ದ ಅಂಗಾಂಗ ನಿಗಿ ದೇಲ್ಬೋದಿ ಫಂಗಿ ದಬಸು ಲೇಬಿ ಅಂಕಂದಾ ದುಸು ಸೆರೀಸ್ ಆಫ್ ಆಪರೇಷನ್ ತಂದು ಸಸ್ ದೋಕ ತಂದು ನಪನ್ ಥಿ ಸೋಯ್ ದ ಪಾಂಗ್ ಕನೆ ವಿ ಥಾಜಬ ಸಮಾನೆ ಮಯಾಂಗಿ ಖಲಿ ಬಸ್ ಸಿಂದಿ ಮಂದು ಕುಶು ಸಮಾನ ನ ಪಾವಿ ಸಿಂಗಿ ಯಾ ಸೋಪಲಂ ದ ಥಿ ವೈಸಿ ದೆಹಲಿ ದ ಆಪರೇಷನ್ ತಂದು ಮಾನ ದ ಮಿನ ತಂದು ಕಸನ್

ಅದನ್ನು ಥರಂ ತಬಿಯುವಸಿ ಆಕಾಶವಾಣಿ ಇಂಫಾಲ್ಗಿ ಎಫ್ಎಂ ಸಂಗಾಯ್ ಚಾನೆಲ್ದಗಿನಿ ಹೌಸಿ ಅಮ್ಮು ಲಾಂತೋಕ್ಚರಿ ಮಣಿಪುರಿ ಮತ್ತು ಮಿಸೈಗಿ ಖುದೋಲ್.

ಖುದೋಲ್ಗೆ ಅನಿಸುವುದು ತಾವಿರಸಿ. ಪಾಂಡಮ್ ಅಮದ ಫಿಲ್ಮ್ದಗಿ ಕೆನೆದಿ ಕುಮನ್ಗಿ ಕೊಂಚಿಲ್ದ ಐಕ್ಯೋ ಯಾಂಬುಂಗ್ನ ಸೇರಿಂಗ್ ಬತ್ತೋನಿ ಹೈಬಮ್ನ ಸೈರಂಗ್ ಬೇಸೇನಿ ಫಿಲ್ಮ್ ಪಾಂಡಮ್ ಅಮದ.